ಬೇಕು ತಮ್ಮ ನಮ್ಮದೆ ಸೂರು ಅನು ಬಿದ್ದು ಅಸ್ಮಿ ದಲಾಲಾಫಿಯ ಮನೆ ಮುದ್ದಾನಂಗ ಋದು ಒಂದು ಹೆಸರಿನ ಒಬ್ಬ ದಲಾಫಿಯ ಸಭಾ ಕತ್ತಿಮಿ ದಾಸೋ ಅನಿಸ್ ಅಸಲ ಅನು ಜೂ ಎಡ ಬರೆ.